0: ಆಗಲ್ಲ ಮಾಮಾ.
1: ನಾಹಿ
0: ರೇ ಛೋಟು ಮಾಮಾ, ತ್ಯಾಚ ಕಾಹಿ ನ್ಯಾರಸ ಢಂಗ, ಪಾಹುನ್ ಸಾರಾ ರಾಗರಂಗ.